ಪ್ರಾರ್ಥನ ಭಕ್ತಿ ಸಂಗೀತ ಕಾರ್ಯಕ್ರಮ ಎಲ್ಲ ಪ್ರಾರ್ಥನೆಗಳ ಶಿವ ಅಷ್ಟಕಾಲು ವಿಂಟರವು.